ಮಾರಿಫತಿಹ. ಏಕ ಓಂಕಾರ ಸತ್ಗುರು ಪ್ರಸಾದ ಪಾತ್ಶಾಹಿ ದಶಮೀ ತ್ವ ಪ್ರಸಾದ ಸುವಯ್ಯೇ ಶ್ರಾವಕ ಶುದ್ಧ ಸಮೂಹ ಸಿದಾನ ಕೇ ದೇಖ ಫಿರ್ಯೋ ಕರ ಜೋಗ ಜತಿ ಕೇ ಸೂರ ಸುರಾರ್ದನ ಶುದ್ಧ ಸುದಾದಿಕ ಸಂತ ಸಮೂಹ ಅನೇಕ ಮತಿ ಕೇ ಸಾರೇ ಹಿ ದೇಶ ಕೋ ದೇಖ ರೇ ಮತ ಕೋ ನ ದೇಖಿತ ಪ್ರಾಣಪತಿ ಕೇ ಶ್ರೀ ಭಗವಾನ್ ಕಿ ಪಾಯ ಕೃಪಾ ಹೂತೇ ಏಕ ರತಿ ಬಿನ್ ಏಕ ರತಿ ಕೇ ಮಾತಿಮ ತಂಗ ಜರೇ ಜರ ಸಂಗ ಅನೂಪೋ ತಂಗ ಸುರಂಗ ಸುವಾರೇ ಓಟ ತುರಂಗ ಕುರಂಗ ಸಿ ಕೂದತ ಪಾವನ ಕೇ ಗೌನ್ ಕುಜಾತ ನಿವಾರೇ ಪಾರಿ ಭುಜಾನ ಕೇ ಭೂಪ ಬಲಿ ವಿದನ್ಯಾವತ ಶೀಸ ನ ಜಾತ ವಿಚಾರೇ ತೇ ಪಯ ತು ಕಹಾ ಪಯ ಭೂಪತ ಅಂತ ಕೋ ನಾಂಗೇ ಪಾಯ ಪದಾರೇ ಜೀತ ಫಿರ್ಯಾ ಸಬ ದೇಶ ದಿಶಾನ ಕೋ ಬಾಜ ಢೋಲ ಮೃದಂಗ ನಗಾರೇ ಗುಂಜತ ಗೂಢ ಗಜಾನ ಕೇ ಸುಂದರ ಹಿಂಸತ ಹೀ ಹೈ ರಾಜ ಹಜಾರೇ ಭೂತ ಭವಿಖ ಭವಾನ ಕೇ ಭೂಪತ ಕೌನ ಗಣೇ ನಹಿ ಜಾತ ವಿಚಾರೇ ಶ್ರೀ ಪ ಶ್ರೀ ಭಗವಾನ ಭಜೇ ಬಿನ ಅಂತ ಕೋ ಅಂತ ಕೀ ತಾಮ ಸಿಧಾರೇ ತೀರ್ಥ ನಾನ ದಯಾ ದಮದಾನ ಸುಸಂಜಮ ನೇಮ ಅನೇಕ ಸಿಖ ಬೇದ ಪುರಾಣ ಕತೇಬ ಕುರಾನ ಜಮೀನ ಜುಮಾನ ಸುಬಾನ ಕೇ ಪೇಖ ಪೌಣ ಆಹಾರ ಜತಿ ಜತಾರ ಸಬೈ ಸು ವಿಚಾರ ಹಜಾರ ಕೇ ದಿಖ ಶ್ರೀ ಭಗವಾನ್ ಭಜೇ ಬಿನ ಭೂಪತಿ ಏಕರತಿ ಬಿನೇಕ ನಲೇಖ ಶುದ್ಧ ಸಿಪಾಹ ದುರಂತ ದುವಾ ಸುಶಾಸನ ದುರ್ಜಾಂತ ಲೈಂಗೇ ಪಾರಿ ಗುಮಾನ ಪರೆ ಮನ ಮೈ ಕರ ಪರ್ಬತ ಪಂಕ ಹಲೇ ನಾ ಹಲೇಂಗೇ ತೋರ ಅರಿನ ಮರೂರ ಮುವಾಸನ ಮಾತ್ಯಮ ತಂಗನ ಮಾನ ಮಲೇಂಗೇ ಶ್ರೀ ಪ ಶ್ರೀ ಭಗವಾನ್ ಕೃಪಾ ಬಿನ್ ತ್ಯಾಗ ಜಹಾನ್ ನಿಧಾನ ಚಲೇಂಗೇ ವೀರ ಪಾರ ಬಡೇ ಬರ್ಯಾರ ಅವಚಾರ ಸಾರ ಕಿ ತಾರ ಪಚೈಯಾ ತೋರ್ತ ದೇಶ ಮಲಿಂದ ಮುವಾಸನ ಮಾತ್ಯ ಗಿಜಾನ ಕೇ ಮಾನ ಮಲೈಯಾ ಗಾಡೆ ಗಡಾಣ ಕೇ ತೋಡ ನಹಾರ ಸುಭಾ ತನಿ ಚಕಚಾರ ಲವೈಯಾ ಸಾಹಿಬ್ ಶ್ರೀ ಸಬ್ ಕೋ ಸರನಾಯಕ ಜಾಚಕ ನೇಕ ಸುಖ ದಿವೈಯಾ ದಾನವ ದೇವ ಫನಿಂದನ ಸಾಚರ ಭೂತ ಭವೇಖ ಭವಾನ ಜಪೇಂಗೇ ಜೀವ ಜಿತೇ ಜಲ ಮೇ ತಲ ಮೇ ಪಲ ಹಿ ಪಲ ಮೇ ಸುಪ್ತಾಪ್ ತಪೇಂಗೇ ಪುನ ಪ್ರತಾಪನ ಬಾಡ ಜಯ ತುನ ಪಾಪನ ಕೇ ಭೋ ಪುಂಜ ತಪೇಂಗೇ ಸಾಸ ಮುಖ ಪ್ರಸನ್ನ ಫಿರೈ ಜಗ ಸತ್ರ ಸಬೈ ಅವಲೋಕ ಚಪೇಂಗೇ ಮಾನವ ಇಂದ್ರ ಗಜೇಂದ್ರ ನಿರಾಧ ಭಜೋನ್ ತ್ರಲೋಕ ಕೋ ರಾಜ ಕರೇಂಗೇ ಕೋಟ ಸ್ನಾನ ಗಜಾಧಿಕ ದಾನ ಅನೇಕ ಸ್ವಂಬರ ಸಾಜ ಬರೇಂಗೇ ಬ್ರಹ್ಮ ಮಹೇಶ್ವರ ವಿಷ್ಣು ಸಚಿಪತ ಅಂತ ಫಸೇ ಜಂಫಾಸ ಪರೇಂಗೇ ಜೇ ನರ ಶ್ರೀಪತ ಕೇ ಪ್ರಸ ಹೈ ಪಗ ತೇ ನರ ಫೇರ ನ ದೇಹ ತರೇಂಗೇ ಕಹಾ ಪಯೋ ಜೋ ದೋ ಲೋಚನ ಮೂಂದ ಕೈ ಬೈಠ ರೋ ಭಕ್ತಿಯನ್ ಲಗಾಯೋ ನಾಥ ಫ್ರಿಯೋ ಲಿ ಸಾ ಸಮುದ್ರನ್ ಲೋಕ ಗಯೋ ಪರ ಲೋಕ ಗವಾಯೋ ಬಾಸ ಕಿಯೋ ಬಖ್ಯಾನ್ ಸು ಬೈಠ ಕೈ ಸಿ ಐಸೇ ಸು ಬೈಸ ಬಿತಾಯೋ ಸಾಚ ಕಹೂ ಸುನ ಲೇಹೋ ಸಬೈ ಜಿನ ಪ್ರೇಮ ಕಿಯೋ ತಿನ್ಹಿ ಪ್ರಭ ಪಾಯೋ ಕಾಹು ಲೈ ಪಾಹನ ಪೂಜ ಧರ್ಯೋ ಸಿರ ಕಾಹು ಲೈ ಲಿಂಗ ಕರೇ ಲಟಕಾಯೋ ಕಾಹು ಲಖ್ಯೋ ಹರ ವಾಚಿ ದಿಶಾ ಮೈ ಕಾಹು ಪಚಾ ಕೋ ಶೀಸ ನಿವಾಯೋ ಕೋ ಬತಾನ ಕೋ ಪೂಜಿತ ಹೈ ಪಸ ಕೋ ಮೃತಾನ ಕೋ ಪೂಜನ ತಾಯೋ ಕೂರ ಕಿರಿಯಾ ಜೋ ಸಭ ಹಿ ಜಗ ಶ್ರೀ ಭಗವಾನ್ ಕೋ ಭೇದ ನ ಪಾಯೋ ಕೋ ಬತಾನ ಕೋ ಪೂಜಿತ ಹೈ ಪಸ ಕೋ ಮೃತಾನ ಕೋ ಪೂಜನ ತಾಯೋ ಕೂರ ಕಿರಿಯಾ ಜೋ ಸಭ ಹಿ ಜಗ ಶ್ರೀ ಭಗವಾನ್ ಕೋ ಭೇದ ನ ಪಾಯೋ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತೇ. ಏಕ ಓಂಕಾರ ಶ್ರೀ ವಾಹಿಗುರು ಜೀ ಕೀ ಫತೇ ಪಾತಶಾಹಿ ದಶಮೀ ಕಬ್ಯೋ ಬಾಜ ಬೇನ್ತಿ ಚೌಪೈ ಅಮರೀ ಕರೋ ಹಾಥ ದಯ ರಕ್ಷಾ ಪೂರ್ಣ ಹೋಯ ಚಿತ್ತ ಕೀ ಇಚ್ಛಾ ತವ ಚರಣನ ಮನ ರಹೇ ಹಮಾರ ಅಪನಾ ಜಾನ ಕರೋ ಪ್ರತಪಾರಾ ಹಮರೇ ದುಷ್ಟ ಸಬೈ ತುಮ ಕಾವೋ ಆಪ ಹಾಥ ದಯ ಮೋಹಿ ಬಚಾವೋ ಸುಖೀ ಬಸೈ ಮೋರೋ ಪರಿವಾರ ಸೇವಕ ಸಿಖ ಸಬೈ ಕರ್ತಾರಾ ಗುರಚ್ಛಾ ನಿಜ ಕರ ದಯ ಕರಿಯ ಸಬ್ಬೈರನ್ ಕುವಾ ಸುಂಗರಿಯ ಪೂರ್ಣ ಹೋಯ ಹಮಾರಿಯ ಸಾ ತೋರ್ ಭಜನ ಕೀ ರಹ ಪ್ಯಾಸಾ ತುಮೈ ಚಾಡ ಕೋಯ ಅವರ ನ ತ್ಯಾಂ ಜೋ ಬರಚಾಂ ಸು ತುಮ ತೇ ಪಾಉ ಸೇವಕ ಸಿಖ ಹಮಾರೇ ತಾರಿಯ ಹೈ ಚುನ ಚುನ ಸತ್ರ ಹಮಾರೇ ಮಾರಿಯ ಆಪ ಹಾಥ ದಯ ಮುಜೈ ಉಬರಿಯ ಮರಣ ಕಾಲ ಕಾ ತ್ರಾಸ ನಿವರಿಯ ಹೂ ಜೋ ಸದಾ ಹಮಾರೇ ಪಚ್ಛಾ ಶ್ರೀ ಅಸ ತುಜ ಜೂ ಕರೇ ಹೋ ರಚಾ ರಾಖ ಲೋ ಮೋಹ ರಖ ನಹಾರೇ ಸಾಹಿಬ ಸಂತ ಸಹಾಯ ಪ್ಯಾರೆ ದೀನ ಬಂದುಷ್ಟನ ಕೇ ಹಂತಾ ತುಮೋ ಪುರಿ ಚತುರ್ದಶಕಂತಾ ಕಾಲ ಪಾಯ ಬ್ರಹ್ಮ ಅಂಬಾಪ್ತರಾ ಕಾಲ ಪಾಯ ಶಿವಜೂ ಅವತರಾ ಕಾಲ ಪಾಯ ಕರ ವಿಷ್ಣು ಪ್ರಕಾಶಾ ಸಕಲ ಕಾಲ ಕಾ ಕಿಯಾ ತಮಾಸಾ ಜಮನ ಕಾಲ ಜೋಗಿ ಶಿವ ಕೀಯು ಬೇದ ರಾಜ ಬ್ರಹ್ಮ ಜ್ಯೋತಿಯೋ ಜಮನ ಕಾಲ ಸಬ ಲೋಕ ಸುವಾರಾ ನಮಸ್ಕಾರ ಹೈ ತಾಹಿ ಹಮಾರಾ ಜಮನ ಕಾಲ ಸಬ ಜಗತ್ ಬನಾಯೋ ದೇವ ತೈ ಜಚನ ಪಜಾಯೋ
आदंतिक अवतारा सोई गुरु समझियो हमारा। नमस्कार तिस एको हमारी सकल प्रजा जिने आप सुवारी। शिवकन को शिव गुण सुख शिवकन को सब गुण सुख दियो। सत्रन को पलमु बद कियो। घट घट की अंतर की जानत भले बुरे की पीर पहचानत। चीटी ते कुंचर स्थूला सब पर कृपा दृष्ट कर फूला। संतन दुख पाए ते दुखी सुख पाए साधन के सुखी। एक एक की पीर पहचान घट घट के पट पट की जान। जब उदकर्क करा कर तारा प्रजा तरत तब देह अपारा। जब आकर्क करत हो कब हूँ तुम मैं मिलत देह तर सब हूँ। जेते बदन सिर सब तार आप अपनी बूझ उचार। तुम सब ही थे रहत निरालम जानत वेद भेद अर आलम। निरंकार निर्भकार निर्लंब आद नील अनाद संब। ताका मूड उचारत भेदा जाको पिव न पावत बेता। ताको कृपा अनुमानत महामूल कछ भेद न जानत। महादेव को कह सदा शिव निरंकार का चिंतन भेव। आप अपनी बुद्ध है जीती वर्णत भिन्न भिन्न तुह देती। तुमरा लखा न जाए पसारा के बिल सजा प्रथम संसार। एक रूप अनूप स्वरूपा रंग भयो राव कह भूपा। अंडज जेरज सेतज कीनी उत भुज खान बहुर रच दीनी। कहूं फूल राजा हवे बैठा कहूं सिमट पयो शंकर कैठा। सिगरी सेठ दिखाए चम पाव आजुगा सुरूप स्वयं पाव। अब रचा मेरी तुम करो सिख वार सिख संगरो। दुष्ट जिते उठवत तुपाता सकल मलेश करो रण काता। जे अस तुझ तब सरनी परे तिनके दुष्ट दुख तवे मरे। पुरख जवन पग परे तिहारे तिनके तुम संकट सब टारे। जो कल को एक बार ते है ताके काल निकट न है। रचा होए ताहे सब काला दुष्ट अरिष्ट रहें तत्काला। कृपा दृष्ट तन जाहि निहर हो ताके ताप तनक मैं हर हो। रिद्ध सिद्ध कर्मु सब हुई दुष्ट छाछ वस कह न कोई। एक बार जिन तुम्हें संभारा काल फास ते ताहे उबारा। जिन हर नाम तिहारू कहा दारिद दुष्ट दुख तेरा। कड़ के तुम्हें शर्म तिहारी आप हाथ दे लिहो उबारी। सर्व ठावर मोह हो सहाय दुष्ट दुख ते लिहो बचाई। कृपा करी हम पर जगमाता ग्रंथ करा पूर्ण सुबराता। किल विक सकल देह को हरता दुष्ट दुखिन को छय करता। श्री अस्तु जब भय दयाला पूर्ण करा ग्रंथ तत्काला। मन वांचक फल पावे सोई दुख न तिसै व्यापत कोई अड़िल। सुने गुंग जो याहे सुरस न पावई। सुने मूढ़ चित लाए चतुरता आवई। दुख दर्द पौ निकड़न तिन नर के रहे हो जो या की एक बार। चौपाई को कहे चौपाई संबत सत्रह सैस पनी जय। अर सैस फुन तीन कही जय। पाद्रव सुधी अष्टमी रवारा तीर सद्रव ग्रंथ सुधारा। सोईया पाए गहे जब ते तुमरे तब ते को आंख तरे नहीं आने। राम रहीम पुराण कुरान अनेक है मतिक न मान्यो। सिमृत शास्त्र वेद सब है वो भेद कह हम एक न जान्यो। श्री स्पान कृपा तुमरी कर मैं न कहूँ सब तो हे बखान्यो। दोहरा